0: ರೋಬೀನ್ ಐಸುವತಹತ್ಯ ಬುಬ್ಬುವ ನೈರೌರ ಹಾಯ್ತಾರ ಅದೇಗಿನ್ನ ಬೆಳೆಗೆ ನಿಗೈಂತಹರಿನ ಹುಣೇಂಗಿ ಯೋನ ರಟ್ಟಿಗೆ ಅಯ್ಯಾರ ನಂಗನ ಬುಂಡೇ ಕಿರಿನ್ ಬೇಗ ಯೋಂತಾನು ಅವನ ಹುಣ ಇಮ್ಯಾವ ವಹಕಿ ಇರುಯ್ಯ ಮೇನ್ ಅವನು ನೂರುವ ತರಾರಾಯ ನದೇರ ದಿರಿರಿ ಕೇ ಸಿನ ತವರಬೈ ಕಿರಿನ್ ಬೇಗ ನಿಕನೋ ಇಯ್ಯತ ನೈರೋಯ್ಯ ಮೇನ್ ಗಸ್ಕಿ ಯೋನ್ ಬೆವ್ಯೋನ್ ಮೇನ್ ಕೇನ್ ಕಸಿನಿ ಮಾನನ್ ನರುವ ಕೇನ್ ತಯ್ಯನ್ ನೋ ಅರಿಯನ ಹೊನ ಅಂಕೈ ನೋರ ಗೈ ಇದಹಾನಿ ಮೇಗ್ ಅರಬಿಗೆ ಮೆರಾರಿರಿ ತಹಮಾನನು ಇಬುಕಿನ್ ಕತೆ ಮೆದ್ವಾನ್ ಇಸಗಿನ್ ನರಬಿಗೆ ಮೇ ಅರ ಮೆರ
1: ಯೂಸಿನ ಮೊಂತೆ ಪೆನ್ ತಾಯಿ ಇಕೈಸಗರಡಿಕಿನ್ ಮೇಂಗಾವ್ ಹೂಕನ ತೆಕೈ ಆಪು ಈರೇ ಪೈನ್ನ ಮರಕಿ ತರರುವಾಕಿನ್ ಮೇಂಗಾವ್ ಒಂತೋವನ ಒಯ್ಡಿಕಿಯಾವ್ ಆಕಿನಾಕಿವ್ ಆ ಅಂತೈ ಮೈ ಇಕೆನ್ ನಪ್ಯಾರ ಎರಿಕಿ ಬತೋವನ್ ನಪ್ಯ ಒಯ್ನಿ ಮೇಮಾರ ಕಕತೊಂಗನ್ ನನು ಕನ ಜೇಮೆ ತುವ ತರರುವಾಕಿನ ಅರಬಿಗೆ ಮೆರವರಿದೆ ಚಕೌಮನನು ಇಪುಕಿನ್ ಕತೇಮೆ ತುವಾನ್ ಇಸಕಿನ್ ನರಬಿಗೆ ಮೇ ಅರ ಮೆರ
2: ಒಂದಿ ಬದ ಸಬ್ಬು ಐಸಕಿನ್ ತರವತೇನೆ ನನ್ನ ಪಿಎಸ್ಒ ಅವನ ಕತೇಮೆ ತುವಾ ತಮೆರವಾನ ಐತಪ ದೈತನ ಕಮ್ಮಕುರಿ ಮೌರಿನ ಕಿರಿಪೆಸರಿ ತೇಮೆ ತುವಾ ತೌರೋನಿ ಪೋಕಿನ್ ಕಮಿ ನಮ್ಮಿಯಂಗನ ಕರಿಕಿರ ಗೆದಿಕಿ ಯೋನ್ ತಕೈಸಕಿ ತರ್ಬೋನಿ ರಂಕೈ ಜನಂಬ ಐ ಶಿವ ವಬ್ಬುವ ತಿಪ್ಪಿಮೆತೋವನ ತಿಪ್ಪಿಮೆತೋವನ ನವಂತ ಮಕ್ಕಳು ಕೇನ್ ದೈತಗೆ ನಕೊಂದರ ಫೇಸ್ಬುಕ್ ಪೇಜ್ ಐ ಮೆವರಿನ ಕಿರಿಪೆಸ್ ಅರಬಿಗೆ ಮೆರವರೆ ಡೈ ಚಕೌಮಾನನು ಇಬ್ಬುಕಿನ್ ಕತಿಮೆ ತುವಾನಿ ಸಕಿನ್ ಅರಬಿಗೆ ಮೇ ಅರ ಮೆರವ
3: ಮೆವರಿ ಅರವರ ವೈ ಐ ಮಕುರಿಂತ ಮೋದನ ಈಗ ಅಮುದ ತಹಾನ್ ಮೇಂಗೆ ನಿಕೋ ಗಿರಿನ್ ಬ್ಯಾಕ್ ಬುಗಿನ ಮೀರೊಂಗರು ಒಯ್ಯ ತಕಾರಿ ಪಿರಿಪಿ ಅಕೊನಾನ್ ಡಿಕೋ ಗಿರಿನ್ ಬ್ಯಾಗಿರಿ ನಾನು ಕಾವ ಅದಿ ಯಾಗಿರೋ ಒಯ್ಯ ಯರಕಾನ್ ಗಿರಿನ್ ಬ್ಯಾಗಿ ಒವಾಂಗ ಯರಕಾನ್ ಡಿಕೋ ಮೇಂಗಿ ನಾನು ಬ್ಯಾಗಿರ ಅಯ್ಯ ಕೊನಾನ್ ಕರೋರು ಮಕುರಿನ್ ಕನ ಯೈ ತೋರುವಾಗಿ ನಕೊಂತೆವಾನ ಐ ಬುಗಿನ್ ಡಿಕೋನ್ ಗಿರಿನ್ ಬ್ಯಾಗಿ ಐದ ಯಗ ಮಕುರಿ ಬುಗಿನ್ ಕಂಬುಸಿರೋವಾನ್ ನರ ಮಕುರಿ ಕತಿ ಮೆತ್ವಾ ಕಿರಿಬೆಸ್ತು ಬುಪ್ಪುತು ಕರಿಗಿರ ಯೈ ಕೈ ಯದ್ವೆ ನಿನ್ ಪೋತು ಕಾಗಿ ನಿಂತು ಪೋತಾಗಿ ನಿಮ್ಮ ಮಕುರಿ ಆಯ್ತು ಮೇಲಾ ಟಿನಾನ್ ಮಾನ ಐ ಆಪ್ಷನ್ ತರ ವಾಂಚೋತ ಪಣಿ ಅವನ ಮನೆ ನಕ್ಷ ನಿಮ್ಗೆ ಗೌತೇ ನ್ಯೂಜಿಲೆಂಡ್.